ಕೃಷ್ಣ ಬಂದ ಬಂದೈ ಪ್ರಾಣ ಮೇರೋ ಜಾವೋ ಪ್ರಾಣ ಮೇರು ಉಡಿ ಜಾವು ದಿಗ್ಬೇ ಧಾಮ.

ಜನ್ಮ ಭಯೋಬಲ್ಲ ಸತ್ಸಮಗಾಯೇನ ಮನುಷ್ಯ ಜನ್ಮ ಪಾಯೇಕೋ ಸಫಲ ಭೂನೈ ಪಾಯೇನ ಮನುಷ್ಯ ಜನ್ಮ ಸಫಲ ಹೋನ ತೇಸೈ ಭಯೇನ ಕುಸಂಗತ್ ಕೋ ಸಂಗತಿ ಗಲ್ಲ